0: ಅಗಿಲಕವರ್ಧನ ಟೆಕ್ಸ್ಟೈಲ್ಸ್ ಸಿರಿ ಬೋರ್ಡ್ ಸಾಮಾಜಿಕ ಅನ್ಸದಹ ಕಾಗಿಲ್ ಸ್ವರ್ಸಿಡಿ ವಿತ್ ಇನ್ ಮೆಗಾವಟ್ಟ ಗೋಲ್ಡ್ ಇಸ್ ಸುಪ್ರೀಂ ಚಿಕನ್ ಸೊಸೇಜಸ್ ಇತಿರಿ ರೂಪಿಯಲ್ ತು ಸಿವಿಸೈ ಫ್ಲೋರಾ ಫ್ಯಾಟ್ ಸ್ಪ್ರೆಡ್ ಇತಿರಿ ರೂಪಿಯಲ್ ದಿ ಸಿವಿಸಿ ಪಹೈ ಮಂಚಿ ಸೂಪರ್ ಕ್ರೀಮ್ ಕ್ರಕ ಇತಿರಿ ರೂಪಿಯಲ್ ಪಣಹೈ ಗ್ಲೋಗಾ ಟೂತ್ ಪೇಸ್ಟ್ ಇತಿರಿ ರೂಪಿಯಲ್ ಲಕಸಿಯ ದಹಾಯ ಕಾಗಿಲ್ ಸ್ವರ್ಸಿಡಿ
1: ಒಬತ್ ಎಲೆವರ್ಸ್ ಅವಸಂ ಕಲಸಿಸುವಿಗ್ದ ಎನ್ಐ ಬಿಎಂ ದಿ ಸಿಟಿ ಯೂನಿವರ್ಸಿಟಿ ಸಮಗಿನ್ ಒಬಗೆ ಗ್ಲೋಬಲ್ ಲೈಫ್ ಇಕ ಗುಡನಗಾ ಗನ್ನ ಯುಕೆ ಆಸ್ಟ್ರೇಲಿಯಾ ಮಲೇಷಿಯಾ ಹೂ ರುಸಿಯಾನು ವಿಶ್ವವಿದ್ಯಾಲಯಕಿನ್ ಲೋವ ಪೀಲಿಕತ್ ಉಪಾಧ್ಯಾ ಕಿಮಿಕರ ಗನ್ನ ಅದಮ ಅಮತನ್ನ ಬಿಂದು ಏಕೈಕೈ ಹಚ್ ಸಿತಿಸ್ ದೇಕೈ ದಹ ಎನ್ಐ ಬಿಎಂ ದಿ ಸಿಟಿ ಯೂನಿವರ್ಸಿಟಿ ದಿ ಪ್ಲೇಸ್ ಟು ಬಿ
2: ಕಲ್ಪಾವತಿ ಅವಲಕ್ಷಣ ನೋವಿ ಒಯತ್ ಬಾಲೆಟ ವಶಿವೆನ್ನ ಫಿನಿಶಿಂಗ್ ಮಹಲಕ್ನಂ ಕಲರಪ್ ತಮೈ
3: ಇತ್ತುರುಂ ಗಿನುಮಕಟ ಸಿಯೆಟ ಹತಕ್ ದಕ್ವಾ ಇಕಲ್ಲ ಪೋಲಿಯಕ್ ಎತ್ತಲು ಪುದುಮ ಹಿತನ ವಾಸಿಯೆಕ್ಕ ಎಲ್ ಬಿ ಪ್ರೀಮಿಯರ್ ಸೇವಿಂಗ್ಸ್ ಇತ್ತುರು ಕರನ ಪುದುಮ ಹತ ಅಮತನ್ನ ಬಿಂದು ಏಕೈಕೈ ದೇಕೈ ದೇಸಿಯ ದೇಸಿಯ ಫೀಚ್ ರೇಟಿಂಗ್ಸ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಯಾಪದಿಂಚಿ ಮೂಲೆ ಸಮಾಗಮಕಿ